0: नमस्ते बच्चों, आज आपका एक कन्नड़ भाषा का गाना मैं अभी सिखाना चाहता हूँ। कन्नड़ भाषा कर्नाटक में रहने वाले लोगों का मातृभाषा है, उनका प्रधान भाषा है। ये गाने का रचयिता श्री आर एन जयगोपाल जी। इस गाने को आपको सिखाने में हमें सहायक करने के लिए जयरामन माचू जी भी आए हुए हैं।
1: नमस्ते।
0: अभी एक गाना का शब्द मैं आपको बोलूंगा, ठीक तरह सुनकर अच्छी तरह लिख लीजिएगा। ओ चले बुद्धिन मक्कले, चलुवीन मुद्दीन मक्कले, ये तीनों शब्द दो दफा आ रही है। वो चलुवीन मुद्दीन मक्कले, चलुवीन मुद्दीन मक्कले, मने मनेया अंगलदे अरलिरुव हूवुगले, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ಓ ಚೆಲುವಿನ ಆ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ, ಏ ಅಸ್ತಾಯಿ ಹೇ ಕರ್ನಾಟಕ ಮೇ ಪಲ್ಲವಿ ಬೋಲ್ತೆ ಹೇ ಅಭಿ ಪಹಲಾ ಜೋ ಅಂತರ ಯಾ ಚರಣಂ ಹೇ ಉಸ್ಕಾ ಶಬ್ದ ಮೈ ಅಭಿ ಬೋಲುಂಗಾ। ತಂದೆ ತಾಯಿ ಹೇಳಿದ ರೀತಿ ನಡೆಯಲು ಬೇಕು, ತಂದೆ ತಾಯಿ ಹೇಳಿದ ರೀತಿ ನಡೆಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ತಿರುಗಿ ಸತ್ಯವ ಎಂದು ಪಾಲಿಸಬೇಕು, ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ಸತ್ಯವ ಎಂದು ಪಾಲಿಸಬೇಕು, ಊ ಚೆಲುವಿನ ಆ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ। ದೂಸರ ಅಂತರ ಯಾ ದೂಸರ ಚರಣ ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ, ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ, ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ, ಬೇಡವ ತೊರೆದು

ಮಾತ್ರ ತೀನ್ ಶಬ್ದ ಎಲ್ಲರೂ ಒಂದು ಕೂಡಿ ಭೇದದ ತೆರೆದು ಬಾಳಿರಿ ಎಂದು ಎಲ್ಲರೂ ಒಂದು ಗೂಡಿ ಎಲ್ಲರೂ ಒಂದು ಗೂಡಿ ಸರ್ ಆಸ್ತಾಯಿ ಯಹಿ ಗಾನ ಚಾಹಿ ಅಭಿ ಇಸ್ ಗಾನೆ ಸುರ್ ಹನ್ನೆ ರೆ ಕಾಲಾ ದೋ ಕರ್ನಾಟಕ ಬೋಲ್ತೇನೆ ರೆಂಡರ ಕಟ್ಟ ಶ್ರುತಿ ಈ ಗಾನ ಚತುಸ್ರ ಜಾತಿ ತಾಳ್ಮೆ ಚಲತಿ ಹೈ ಮತಲಬ್